0: ಕೃಷಿ ಕ್ಷೇತ್ರದ ನವಪನಕ್ ಲಭಾದೇವಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ ಸಂದಹ ನಾಯ ಸಹನೆಯಾಗ್ದ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯ್
1: ಬೀಟ್ ಇಕ್ವಿಟರ್ ಮಿಕ್ಸ್ ವೆದರ್.

0: FM 93.5, FM 93.7, Lakhana, Radio ITN.
1: ಕೃಷಿ ಕ್ಷೇತ್ರದ ನವಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಸಿ ಪಂದಹಸಕ್ ದಕ್ವ ಮಿಲತಿಗೆ ನೇಮ್ ಸಂದಹ ನಯ ಸಹನೆಯಾಗ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
2: ಪಟಸ್ಕಾಲ ಅತಿಟ ಸಲ್ಲಿ ಪಲ್ಲಿ ಗುರುಗೆ ರನ್ ಅಯ ರನ್ ಪೌಮಟ ಉಪರಿಮ ಮುದಲ ಅಪೇನ್ ಲಕ್ಷೇಟಮ ಪೊಲಿಯ ರುಪಿಯಲ್ ಹಾರಸಿಯ ಅಸುವಕ್ ವಿತರಾಯ್ ಬೇರಾ ಗೆನಿಮಟ ಮಾಸದಾ ಹತರಕಟ ವೆಡಿ ಕಾಲ್ಯಾಕ್ ಹತಲಿಸ್ ವಸರಕ ವಿಶ್ವಾಸಯ ಗಾನು ದೇನುವಾಯ್ ರಾತ್ರರಾನ್ ಪಲ್ಲಿ ಗುರುಗೆ ರನ್ ಅಯ
3: ಕಾಟಕ್ ಕಲಿ ಪತ್ತರ ವಿಸ್ತರ ಸಮಗ ಅಲುತ್ಮ ತುರ ತುರು ದನಗನ್ನ ಉನುಸುಮ್ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರು ಸವಿಸ್ತರದ
4: ಲಖನ ಮೋಡಿಂಗ್ ಇಸ್ ಅಲ್
5: ಸಮ ಅನುಗ್ರಹಾಯ
6: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುಯೆನ್.

0: ಸಮಸ್ಯಾವ ಸತ್ಪುರ ಜಾತಿಯ ಕ್ವಿಶ್ವಾಸ್ಯತೆ ಬೋಲ್ಲೊತರೈ ನೋವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ
1: ಸುಪಿರಿ ವೆಟ್ ಅಂಡ್ ಡ್ರೈ ಗ್ರಿಪ್ ನಿಸಾ ಬಾಯನತ್ವ ಎಕ್ಸ್ಟ್ರಾ ಮೈಲ್ ಯಾನ್ ಪುಲುವ ನೊಣಮತಿ ಉಪರಿಮ ಮೈಲೇಜ್ ಗತ್ ಸಹ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಗತ್ ದಿನ ಸುಪಿರಿ ಪ್ರೀಮಿಯಂ ಲುಕಿಗ ಸಿಯಟ್ ಗ್ರಿಪ್ ಎಕ್ಸ್ ಫೈವ್ ಸಹ ಸುಮ್ ಎಕ್ಸ್ ಫೈವ್
2: රාජ්‍ය බැංකුවක සුරක්ෂිත භාවය ඉහළම රැකවරණය සමගින් ස්ථාවර තැන්පතු සඳහා ඉහළම පොලිය RDB බැංකුවෙන්
3: දෙත්තා

0: ದೋರ ಗಂಗೆ ತಲು ನಹಿ ನಹದೆ ಮೈ ವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ದೊತರಯ್ಯೇ ಪೆರಲಿಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಗಟ ಅಮತರವ ರುಪಿಯಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಗಟ ಸುಪಿರಿ ಮೋಟರ್ ರತ್ಯಾ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ್ಮ ಮಿಲದಿ ಕಾನು
1: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೆ ವೇಯ್ದ ರಾತ್ರಿ 10ಟ ಲಕ್ಕಂಡ ಅಹನ್ನ ಜಾತಿಕ ಲೋತರೈ ಮಂಡಲೇ ಸಿಯುನುಮ ಟಿಕೆಟ್ ಪತ್ತುಲ ಜಾಗ್ರಾಹಿ ಪ್ರತಿಪಾಲ ಅದ ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಂಡ ಲಕ್ಕಂಡ ರೇಡಿಯೋ ITN

0: casa.
1: ತತ್ವವೇ ಕುಲುಬಡು ವಿಸಿ ಪಾಕಟ ಅಧಿಕ ಸಂಖ್ಯಾವಿಗೆ ಸಂಬಂಧಿತ ಜಾತ್ಯಂತರ ಮುಲ್ತನ್ಗೆ ಜಾಯಗತ್ ವಿಜಯ
2: ರಾಜ್ಯ ಬ್ಯಾಂಕೋಕ್ ಸುರಕ್ಷಿತ ಭಾವಯ ಇಯಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸದಹಾ ಇಯಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವೆನ್
3: ಗುಣಾತ್ಮಕ ಸಹ ನಿಷ್ಪಾದನೆಯಕ್ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ವುನು ಡೋಮಾ ಕಲಿವೆಟ ಇವತ್ ಕಿರಿಮ ಯಂತ್ರಯಕ್ ಒಬತ್ ಅದಮೇನ ಉಂಕರಣ್ಣ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕೆಟಿಮ ಯಂತ್ರಯಕ್ ಹಂದುನ್ವಾದೀಮೆ ಪುರೋಗಾಮಿ ಅವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರಿಯಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ್ ಸಮಾಗಮ ವಿತೀನ್ ಅದುಮ ಅವತಾನ್ನ 01 ಹತ್ತು ನಮಯ 5 ಹತ್ತು ನಮಯ

ಶಾಂತ ಅಂತೋನಿ ವಿದ್ಯಾಲಯ ಸಹ ಮಲಿದೇವ್ ವಿದ್ಯಾಲಯ ನುಸಾಸ್ ಅಧ್ಯಾಪನ ಲಭನ ಟಿ ಎಂ ಜಯರತ್ನ ಮಹಾತ್ಮ್ಯ ಯೌನ್ ನವದೇದೀಮ ವೈಲಿನ್ ವಾದನೆ ಬಹೋ ಸೈನ್ಯ ಲುಂಕರನ ಸಹಾಯ ತಿಳಿಬಂದ ಗೆಂಬುರು ಹೆದರಿ ಮಕ್ಕರನು ಕುಹುಮ ನಾವು ತೆಧಾಸಂಸೆ ಹೆಟಹೇದಿ ಟಿ ಎಂ ಜಯರತ್ನ ಮಹಾತ್ಮ್ಯ ರಾಜಕೀಯ ಹೇವಾ ವಿತಾರಣ ಮಹಾವಿದ್ಯಾಲಯ ಸಂಗೀತ ಗುರುವರೇ ವಿಧಿಯಲ್ಲಿ ಸೇವೆ ಕರನ್ನ ಪತ್ರಿಮ ಲಭ್ಯ ಈ ಅನುವ ಹೇವಾ ವಿತಾರಣ ಮಹಾವಿದ್ಯಾಲಯ ಸಂಗೀತ ಉಗನ್ನ ತರತ್ತುರ ಟೀಮ್ ಜಯರಾತ್ ಮಹಾತ್ಮ್ಯಾಟ ಗ್ವಾನದ್ವಿ ಸಂಸ್ಥಾವೆ ಜನಹ ಪಾರ್ವೇಷಣಾಂಶಿ ಪ್ರಧಾನಿಯಾವನ ಸಿಜೆಎಸ್ ಕುಲತಿಲಕ ಮಹಾತ್ಮ್ಯ ಮುನಗಹಿ ಈ ಮುನಗಹಿ ಮತ್ ಎಕ್ಕ ತಮಾಯಿ ಟೀಮ್ ಜಯರಾತ್ ಮಹಾತ್ಮ್ಯ ಗಾಯನ್ ಶಿಲ್ಪಿ ಎಕ್ ವಿಧೇಟ ಸಿ ಜೀವಿತ ಹೆರವುಂ ಲಕ್ಷ್ಯ ಸತಹನ್ ಕರ ಮುಖದ ಸಿಜೆಎಸ್ ಕುಲತಿಲಕ ಮಹಾತ್ಮ್ಯ ಟೀಮ್ ಜಯರಾತ್ ಮಹಾತ್ಮ್ಯಾಟ ಹೆರಯುಂ ಕರನವ ಇಕಲ ಗ್ವಾನ್ವಿದುಲಿ ತಿವುನ ಜನ ಸಂಗೀತ ಪಿಲಿಬಂದವ ಪರ್ವೇಷಣ ವೆಡಸತ ಈ ಪರ್ಯೇಷಣ ವೆಡಸಟಹನ್ ಸಂದಹಾ ನಿರ್ಮಾಣೆ ಕಲ ನಿರ್ಮಾಣೆಯನ್ ಗಾಯನಾ ಕರನ್ನ ಟಿ ಎಂ ಜಯರತ್ ಮಹಾತ್ಮ್ಯಾಟ ಆರಾಧನಾ ಕರನ ಸಹ ಅವಸ್ಥಾವ ದಿನ ಏ ಅನ್ನುವ ಟಿ ಎಂ ಜಯರತ್ ಮಹಾತ್ಮ್ಯ ಏಕಲ ಗ್ವಾನದಲ್ಲಿ ತಿಬುನೋ ಈ ಪರ್ಯೇಷಣ ವೆಡಸಟಹನ್ ಹಾಕೊಂಡು ಗಾನ ತಿಳಿಸದು ವೆಡಸಟಹನಟ ಗಾಯಕಿ ವಿಧಿಯತೆ ಸಂಬಂಧ ವೆನವ ಏ ಅನ್ನುವ ತಮೈ ಯದ್ಧ ಸಂಸ್ಥೆ ಹೆತ್ತೆ ವೇದಿ ಟಿ ಎಂ ಜಯರತ್ ಮಹಾತ್ಮ್ಯ ಸಿ ಫಲಮು ಗೀತೆಯ ಪಟಿಗತ ಕರನ್ನ ಗ್ವಾನದಲ್ಲಿ